ಸ್ವರೂಪ ಭಗವಾನ್ ಜಗತ್ತನ್ನು ಉತ್ತಾರನೆಯೋದೇನೆ ಸಂತ ರೂಪ ಭಗವಾನ್ ಜಗತ್ತನ್ನು ಉತ್ತಾರನೆಯೋದೇನೆ ಸಂತ ರೂಪ ಭಗವಾನ್ ಜಗತ್ತನ್ನು ಉತ್ತಾರನೆಯೋದೇನೆ